0: ಜ್ಞಾನಚಕ್ಷುಸಂತ್ವಾ ಹವಿಷಾಭಿಥೇಮ
1: ಮಾನೋ ಮಹಾಂತಮುತಮಾನೋ ಅರ್ಧಗಂ ಮಾನ ಉಕ್ಷಂತಮುತಮಾನ ಉಕ್ಷಿತಂ
0: ಮಾನೋ ಪತಿ

0: ಕ್ರಮ ಜಿಕ್ವಯ ಗುರುಮನ ಶೋಭಾ ಪ್ರಯೂತಿ ದೇವಹೇಡನಂ
1: ಬಾಜೋನೋ ಅವೇದಚ್ಚ ನಾಯತೆ ತಸ್ಮಿನ್ ತದೇನೋ ಮಸವೋದಿ.

0: ಸುಧ್ಯಂತಾ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸಗ್ಗಸ್ವಾಹ.
1: ಉತ್ತಿಷ್ಟ ಪುರುಷ ಹರಿತ ಪಿಂಗಳ ಲೋಹಿತಾಕ್ಷಿ ದೇಹಿ ದೇಹಿ.

0: ಸ್ವಯಂವರಮದ್ಯಸಗ್ಗೋಸ್ತಂ
1: ತತ್ರಾಭಿದಕ್ರಂ ಗಗನಂ ವಿಶೋ ಗತಸ್ಮಿನ್ ಯದಂತಸ್ತದುಪಾಸಿತವ್ಯಂ
0: ಯೋ ವೇದಾದೌಸ್ತರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಯಸ್ಯ ಪ್ರಗುದಿಲೀನಸ್ಯ ಯಪರಸ್ಸ ಮಹೇಶ್ವರಃ
0: ಓಂ ದತ್ಸತ್.